ವಂದಸ್ಯಾಮಾ ಅಭಿರ್ಣಮಗ್ನಿ ವಿಶ್ವದಾನೀಂ ಪಿಬ ಶುದ್ಧಮುದರಮಾಚರಂದಿ ಗೌರೀಯಂ ವಿಮಾಯ ಸಲಿದಾನಿ ತಪ್ರತ್ಯೇಕ ಪದೀ ತ್ರಿಪದೀ ಸಾ ಚತುಪದೀ ಅಷ್ಟಾಪದೀ ನವಪದೀ ಬಹೂಷೀ ಸಹಸ್ರಾಕ್ಷರಾ ಪರಮೇ ವ್ಯೋಮನಿ ತಸ್ಯಾ ಸಮುದ್ರಾ ಅಧಿವಿತ್ತ